ಗುಣನಿಭವೈಶ್ವರ್ಯಶೀಲಾದ್ಯನವಧಿಕ ಅತಿಶಯ ಸಂಖ್ಯ ಕಲ್ಯಾಣ ಗುಣಗಣ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತಂ.